ಈಶ್ವರಯ್ಯ ಬಾಲನಾಗಮ್ಮ ವಿಶ್ವೇಶ್ವರಯ್ಯ ನಾಗಜ್ಯೋತಿ ಧರಣಿ ಚಿಂಟು ಸುಮಲತಾ ಹರ್ಷವರ್ಧನಯ್ಯ ಭುವನ್ ಪವಿತ್ರ ಕಾರ್ತಿಕೇಯ ಬುಜ್ಜಿ ಸಾತ್ವಿಕ್ ಅಲ್ಲಿ ರಂಗಾರೆಡ್ಡಿ ಜಿಲ್ಲಾ ಮುಚ್ಚಲ ಗ್ರಾಮಂ ನುಂಚಿ ಯಾದಯ್ಯ ಚಂದ್ರಕಳ ರಾಧಿಕಾ ರಜಿತ ಸುನೀತ ಚಿಟ್ಟಿ ರಿಕ್ಕಿ ಅಲ್ಲಿ ಸಿಕಿಂದ್ರಾಬಾದ್ ಬುರದಿಗಡ್ಡ ಆರ್ಯನಗರ್ ಸಮಾಜ್ ನುಂಚಿ ಸಕ್ಕುಬಾಯಿ ನರಸಿಂಹ ಎಲ್ಲಮ್ಮ ಗಂಡಯ್ಯ ಮುತ್ತಮ್ಮ ನಿರ್ಮಲಾ ನರೇಂದರ್ ಶಾಂತಿ ರೇಣುಕಾ ಲಾವಣ್ಯ ಸ್ವರೂಪ ಶಿರೀಷ ವಿವೇಕ್ ರಜಿತ ವಿಮಲಾ ಶ್ರೀನಿವಾಸ್ ರಾಜ್ಕುಮಾರ್ ಲಲಿತಾ ಶ್ರೀಜಾ ಅಭಿಲಾಷ್ ಅಲ್ಲೇ ಮೇಡ್ಚಲ್ ಜಿಲ್ಲಾ ಮಲ್ಕಾಜಗಿರಿ ಮಂಡಲಂ ಸಾಯಿಪುರಿ ಕಾಲೋನಿ ನುಂಚಿ ವನಮ ಶೇಖರ್ ರೇಖಾ ಲಕ್ಕಿಬಾಬು ಅವಿಯ ನವೀನ್ ಕುಮಾರ್ ಅಶೋಕ್ ಬಾಬು ಬ್ಲೆಸಿ ಶ್ಯಾಮ್ ವೆಂಕಟೇಶ್ ಬಾಬು ಅಖಿಲ ದಶರಥ ವನಜ ನರಸಿಂಹ